ಗುಲೂನಿ ಹೋರಿಸ್ ತಾ ಪುಂದೆ ಹೊಮಾ ಕೆ ಡೇರಿ ಜ್ಯಾತೆ ಹಾರಾ ಬೇವೇನು ದುಮ್ರಜರ್ ಸಿಂಗ ಟಿಕ್ಷುವಲೆ ಯ ಹೊರೇನ್ ಹೊರೆ ಮಾ ಹೊಮಾ ಕೆ ದ ಡೇರು ಕಪ್ನೋಯ್ ಕ್ರಿಕ್ ಕ್ರಿಮೆ ಸಿಮಾಲ್ ಕಳಲ್ ಹೊಮಾ ತ ಹಿಸ್ ರಿಸಲ್ಟ್ ಓ ಫೈದಾ ನ ಕಳರಾ ಅವ್ರು ಚಿಕ್ಕಲ ಮಾ ಉರುಸ ಶಾಪಿಂಗ್ ಸೆಂಟರ್ ನಾ ಜಾನ್ ದ ಪಾರ ಇಶ್ಮ ಕ್ರಿಕ್ ಕ್ರಿಮ್ ರಾವಳಲ್ ನೊಮಾ ತ ಡೇರ್ ಜಬರ್ದಸ್ತ್ ರಿಸಲ್ಟ್ ರಾಕೊ ರಜ ಗುಲೂನಿ ಹೊರೆ ಜೆ ಜಯ ಹಮ್ ಜಾನ್ ದ ಪಾರ ರಾವಡಮ್ ಇಶ್ಮ ಕ್ರಿಕ್ ಕ್ರಿಮ್ ಕಥಾ ಸೊ ಹಮ ವಾಳು ಚಿಮುಂಗ ಪುಂದೆ ಸಫಾ ಸುತ್ರ ಔ ಹೈಸ್ತಶಿ ನಯೋ ಜರ್ ಜರೂರಿ